ಸಗಲ ಬೇಕಾರು ರೋವಣ ಸಗಲ ಬೇಕಾರೋ ಗಾ ಫಲ ಸಂಸಾರೋ ಮಾಯಾ ಕಾರಣ ರೋವೇ ಚಂಗಾ ಮಂದ ಕಿಶ ಸೂಜ ನಾಹೀ ತನ ಇವೇ ಖೋವೇ